0: ಇಂಡಿಯಾ ಟಾಪ್ ಸ್ಟೋರಿ.
1: ಪ್ರದೇಶಕ್ಕೆ ಹೆಪೇಕು ಉಣಸು ಮೆಹಲಟ. ಪ್ರದೇಶಕ್ಕೆ ಹೆಪೇಕ ಮಿನಿಸ್ ಸಿರುರಟ ದನಡು ಉಣಸುಮ ಹೆಟ್ಟ ಅವಧಾನ ಯೊಮು ಕಲಿಯುತ್ತು ಮಟ್ಟಮಕ ಪಾವತಿನ ಬವ ಕಾಲುಗುಣ ವಿದ್ಯಾದೆ ಪಾರ್ತುಮೆಂತು ದನು ದೀತಿಬಿನವ ಮುಲತಿಯು ಮಡಕಲಪು ವೌನ್ಯಾವ ಅಂಪಾರ ತ್ರಿಗುಣಾಮಲೆ ಸಹ ಮೊಂಡ್ರಾಕಲ ದಿಸ್ತ್ರಿಕ್ ಏಯಾತ್ರಟಾಯ ಕುಡಾ ತರುವನ್ ವೆಡಿಹಿಡಿ ಜನತಾವ ಸಹ ವಿವಿಧ ರೋಗವಲಿನ ಪಿಲಿನ ಪುತ್ಕಲಿ ಮೇ ಪಿರಿಬದ ವೆಡಿ ಅವಧಾನ ಯೊಮು ಕಲಿಯುತ್ತು ಬವೈ ಸೌಖ್ಯ ಅಂಶ ಸದಹಾನ್ ಕಲೆ. ಇಸ್ರಾಯೇಲ್ಗೆ ಮಹಾಮತಿವರನೆ ಅಕ್ಟೋಬರ್ ಮಾಸ 27 ಪವತ್ತಿಮಿಟ್ ಎರಟ ಪಾರ್ಲಿಮೆಂಟು ತೀರ್ಣೆ ಕರೆದಿಬಿನವ ಗಾಸಾ ಯುದ್ಧ ಆರಂಭವೀಮಿನ ಪಸು ಇಸ್ರಾಯೇಲ್ ತುಲ ಪವತ್ತಿನ ಪಲಮು ಮತಿವರನೆ ಮ್ಯಾನ್ ತವತುರಟತ್ ಬಲೇ ರಂದಿ ಸಿಟಿಮಿ ಅಪೇಕ್ಷಾವೆನ್ ಇಸ್ರಾಯೇಲ್ ಅಗ್ರಮಾತೆ ಬೆಂಜಮಿನ್ ನೆತನ್ಯಾಹು ಮೆವರ ಮತಿವರನೆಟ ದಿರಿಪತ್ವೀಮಿಟ ತೀರ್ಣೆ ಕರೆದಿಬಿನವ ಇಸ್ರಾಯೇಲ್ ಪಾರ್ಲಿಮೆಂಟು ಆಸನ 120ಕ್ಕಿನ್ ಸಮನ್ವಿತಾಯ್. ದನ್ ಕ್ರೀಡಾ ಪೋಥಾಕ್ ಶ್ರೀಲಂಕಾ ಇಂದಿಯ ವಯಸ್ಸು ಅವರುದು ದಹನವೇನ್ ಪಹಲ ಕಂಡಾಯಂ ಅತರು ಪಲಮು ಸಿವುದಿನ ತರಂಗೆ ಸೆ ಪ್ರಥಮ ಇನಿಮ ವೆನುವೆನ್ ಶ್ರೀಲಂಕಾವ ಕಡಲು ತುನಕ್ತವೆ ಲಕುನು 183 ರೆಸ್ ಕರ್ಗನ ಸೆರಿನವ ಸೆನುಚ ವ್ಯಕುನಗುಡ ನೊದವೆ ಲಕುನು 120 ವಿಮಲ್ ದಿನ್ಸರೆ ಲಕುನು 52 ರೆಸ್ ಕಲ ತರಂಗೆ ಪವತ್ವೆನ್ನೇ ಗಾಲ್ಲ ಅಂತರ್ಜಾತಿಕ ಕ್ರೀಡಾಂಗಣೆ.
2: ಅನುಗ್ರಹಯ ಸೆಮಟ ಅತದುನ್ ಗಮನಟ ಜಾವಯದುನ್ ರಟಟ ಪನದುನ್ ತಿಸ್ ವಸರಕ ವಿಶಿಷ್ಟತ್ವೆ ಅಭಿಮಾನಯ ಪೀಪಲ್ಸ್ ಲೀಸಿಂಗ್ ವಿಶ್ವಾಸೆ ಪ್ರಮುಖಯ ರಾಜ್ಯ ಬ್ಯಾಂಕುಕ ಸುರಕ್ಷಿತ ಭಾವ್ಯ ಇಹಲಮ ರಕವರಣೆ ಸಮಗಿನ್ ಸ್ಥಾವರ ತೆಂಪತು ಸದಹ ಇಹಲಮ ಪೊಲಿಯ RDB ಬ್ಯಾಂಕುವೆನ್.